0: ನಮಸ್ವಂಗ ನಿನಾಥೇ ನಮಸ್ವಂಗ ಪ್ರಮಾತೇ
1: ನಮಸ್ವಂಗ ಗಂಜೇ ನಮಸ್ವಂಗ ಪಂಜೇ
0: ನಮಸ್ವಂಗ ಕಾಲೇ ನಮಸ್ವಂಗ ಪಾಲೆ
1: ನಮೋ ಸರ್ಪೇಶೇ ನಮೋ ಸರ್ಪೇಶೇ
0: ನಮೋ ರಾಜರಾಜೇ ನಮೋ ಸಾಜಸಾಜೇ
1: ನಮೋ ಶಾಶಾಹೇ ನಮೋ ಮಹಾಮಹೇ
0: ನಮೋ ಗೀತ ಗೀತೇ ನಮೋ ಪ್ರೀತ ಪ್ರೀತೇ
1: ನಮೋ ರೋಖ ರೋಖೇ ನಮೋ ಶೋಕ ಶೋಕೇ
0: ನಮೋ ಸರ್ವ ರೋಗೇ ನಮೋ ಸರ್ಪುಗೇ
1: ನಮೋ ಸರ್ವಜೀತಂ ನಮೋ ಸರ್ಪೀತಂ
0: ನಮೋ ಸರ್ವ ಜ್ಞಾನಂ ನಮೋ ಪರಮತಾನಂ
1: ನಮೋ ಸರ್ವಮಂತ್ರಂ ನಮೋ ಸರ್ವಯಂತ್ರಂ
0: ನಮೋ ಸರ್ವದೃಶ್ಯಂ ನಮೋ ಸರ್ವಕೃಷ್ಣ
1: ನಮೋ ಸರ್ವರಂಗೇ ತ್ರಿಭಂಗೀ ಅನಂಗೇ
0: ನಮೋ ಜೀವ ಜೀವಂ ನಮೋ ಬೀಜ ಬೀಜ
1: ಅಖಿಜೇ ಅಪಿಜೇ ಸಮಸ್ತಂ ಪ್ರಸಿಜೇ
0: ಪಾಲಂ ಸ್ವರೂಪ